ಕಿರಾತನು ಮಾಚಿರಾಯರ ನೂರೇ ನಾನುಭವಾದು ನೀವಿರ ಅನುಕುನ್ನದಿ ಪೊಂದಡಮೇ ನೀತಿರ ಮನಕುನ್ನದಿ ಪೆಂಚಡಮೇ ಖ್ಯಾತಿರ.

ನಿದುರ ರಾಣಿ ಪೊದರೇನು ಬ್ರಹ್ಮಚಾರಿ ಮಡಕೇನು ಯೋಸಿ ಉನ್ನವಾಕಿಳು ತರಚಿನ ಕೂಡ ತಿರುನಾಳು ಕಾಟಗಾಳು ಕಾಟಗಾಳು ಅಂದ ಮೈರ ಬೇಟಗಾಡು ಕದ್ದೂರಿ